0: 5444 ಇನ್ನದಾ ಪತಾಯಿ ಯೂನಿಟ್ ನಂಬರ್ 215 ತೇಯಿ ತೇಯಿ 32 ಅವೆನ್ಯೂ ನಾರ್ಥ್ ಈಸ್ಟ್ ಕ್ಯಾಲ್ಗರಿ
1: ಬೇಶಕ್ ಕಿಹಾ ಜಾಂದಾ ಹೈ ಕಿ ಮೂಲ ನಾಲೋ ವ್ಯಾಜ ಪ್ಯಾರಾ ಹುಂದಾ ಹೈ ಪರ ಓ ಮಾ ಮೌತ್ ದಿ ಧಮಕಿ ಸುಣ ಕೇ ಕಿವೇ ಡೋಲ ಸಕದಿ ಸೀ ಜಿಸ ದಾ ಸಾರಾ ಜೀವನ ಕੁರ್ಬಾನಿಯಾ ದಿ ಮಿಸಾಲ ಹೋವೇ ਇਸੇ ਲਈ ਮਾਤਾ ਗੁਜਰੀ ਜੀ ਨੇ ਹਿੰਮਤ ਅਤੇ ਦਲੇਰੀ ਨਾਲ ਪਹਾੜ ਜਿੱਡਾ ਜੇਰਾ ਕਰਕੇ ਸੂਬੇ ਦੇ ਅਹਿਲਕਾਰਾਂ ਨੂੰ ਇਉਂ ਜਵਾਬ ਦਿੱਤਾ ਬਈ।